ನಿಮಿಷಾರಕನದು ತಿರುಗಿ ಎಲ್ ರಹಮಾನ್ ಹುಟ್ಟಿದ ಸುಜಾತ ಮತ್ತು ಮಲಿಕ ವಾಸು ದೇವರಿ ಮುರಳಿ ವೈರಮುತಿ ಬರೆಯಿ ಎಂದು ಹೂ ಕುಂಕುಮ ಹಾಡು. ಹೂ ಕುಂಕುಮ ಮತ್ತು ಅದಕ್ಕೆ ಹಾಡು ಹುಣ್ಣಿರಿಯ ಮತ್ತು ಅದಕ್ಕೆ ಹಾಡು. ಪಚ್ಚಗಿನ ಕುಂಕುಂಕು ಪಚ್ಚಗಿನ ರಿಂಗಿರಿ ತಂಗಿನ ಸುದಿ ತರುವೆ ತಂಗ ಪುಗ್ರಿ ಇದು ಪಾರು ಕಟ್ಟಿ.